0: ಈ ಪಾಚ ವ್ಯಂಜನ ಮಂಗೋ ನಿಹಿ ಜೀವ ಹೊತ್ತತೆ ಸಾದ ಜೀವ ಹೊತ್ತತೆ
1: ನಂಗಸ್ಕೆ ನಿಹಿ ಜೀವ ಹೊತ್ತತೆ ಒಡೆ ರಾಹ ಜೀವ ಹೊತ್ತತೆ ಒಡ್ರ ಕಥಾ ಅಲಿನ
0: ಹಾ ದಾದಾ
1: ಮಾರಾತಿ ಆಜಿಕಾಲಿ ಕಕರ ಪದ ಮೆಸಾನೆ ನಾಯಿ ಜಗತ ಅತಿ ವೇಡಿ ತಕಿ ಕರ ತಕಿ ಈ ಗೊರ್ಮಿ ತಕಿ ಚಿಸರ ಹಾರಕಾ ತಾಂಬು ಎ ಕಸು ಕಸು ಆಹಿ ನುಮಾ ವೇಡಿ ತಕಿ ಎದಾ ತಕಿ ರಚಕಾ ಕಕರ ಪದಾಣಿ ಕಜಾ ಲೋಕಸ್ಕ ರಚಕಾ ಸತಾರ ಕಡ ಇಸರೆ ಹಾರಕಾ ಅಜಿನೆ
0: ಹಾ ಅಜಿನೆ ಹಾರಕಾ ಎ
1: ಎಂಬಟ ಮಂಜಾ ಎದಾಣ ಎಲೆಂಡ್ರ ಮೋಡಿಯಾ ತಲಸ್ಕೆ ಮಿಲಿ ಮಿಲಾ ರೋಗಸ್ಕೆ ಆಹಿಮ್ನೆ
0: ಹಾ ಎಲೈನಿರು ಒಡೆ ಎದಿ ಗಾಮಾ ಬೆಳೆ ಎಬೆ ಸ್ಯಾನೆ ಎದಿ
1: ಆಜಿಕಾಲಿ ಕರಾಮೆಡಾ ಈ ಗಾಮಾ ತಕೆ ಗಡ್ಡಿಯಾನೆ ವೇಡಿ ತಕೆ ಗಡ್ಡಿಯಾ ಹಿಮ್ನೆ ಎದಾ ತಕೆ ಮಿಲು ಮಿಲಾಸ್ಕೆ ಇದಿ ರೋಗ ಇದಿ ಉಣ ಕೊಕರ ಪದಾಂಕೆ ಹಾರಕಾರನೆ ಒಡೆ ಇದಿ ರಂತಿ ರೋ ಡಿಯಾ ರೋಗ ಹಿಸಾಬ ತಡ ರೋ ಲೋಕ ತಕೆ ಪರಿವಾರ ಭಿತ್ರ ಜದ ಅಮರ ಕೆ ರೋ ಲೋಕ ಆಚಾರ ಅರ ಲೋಕ ತಕೆ ಡೇವಿನೆ ಎದಾ ಪೈ ಜೆ ಮಾರ ಎನ್ ಕೆನೆ ಮನೆ ಪರಿವಾರ ತಾ ಜದಿ ರೋ ಲೋಕ ಕಾತೆ ತರೆ ಆಹಾನೆ ಲೋಕ ರಚಕ ಹೆಕ ಹುಂಜಿ ನೈ ಒಡೆ ಅಟಕಾಯ ಜೋ ಹುಂಜಿ ನದಿ ಮನೆ ಏನಾ ಕಿ ಜೋ ಭಿತ್ರ ತರ ತಿನ್ ಸಾರಿ ಗೋಟಾ ರೂಮ್ ಮಂಜಾನ ಕ್ಯಾ ಎ
0: ಹಾ ಮಾನು ತಿಮಾರ ಮನ ಅಟಕೆ ಹಂಡೂರಿ ಸರ್ ಮಂಗ ಎ ರೋಗ ಡೇಮ ಎ
1: ಎಟಕಾತ ಲೋಕ ತಕ ಏನ್ ತಕಿ ರೋಯ ಜೋ ತೋ ತಿನ್ ಸಾರ ಜಣ ಪಾಸ್ ಜಣ ಸ್ಕೆ ಮಣ ಬಿನೆ ರೋ ಲೋಕ ಆತೆ ಸರ್ ಎಟಕಾತ ಲೋಕ ತಕ ಸ್ಕೆ ಎ ಮಿಲು ಮಿಲಾ ರೋಗ ಆಕಾನೆ ಎದಾ ಪೈ ಜೆ ಮಾರ ಏನ್ ಕಿನೆ ಅಮ್ನೆ ಲೋಕ ಕಾಹಾನೆ ಸರ್ ತಾಂಬ ಎಟಕಾ ಹುಂಜಿ ನದಿ ಮನೆ ಅವರ ಇಲ್ಲುತಾ ಹುಂಜಾ ಹಾ ಎದಾನ್ ತಾನಿ ಪೈ ಚಿಕಿತ್ಸಾ ಪದ್ಧತಿ ಇಚ್ಚಾರೆ ಮಾ ದೇಶಿ ಪ್ರಣಾಳಿಸ್ ಲೋಕ ಕಿ ಹಿನ್ನು ಚಚನಾ ಏನೇನಿ ನಿಂಬಾ ಕಾಂಜಿನು ಎಂಬಟ ಮಂಜಾ ಇಲ್ಲ ಹಿ ದುಪಣಿ ಇಂಜಿ ಹಿ ಏನಾ ಕಿಂಜಿ ತಾಂಬುಸ್ಕೆ ಎಲೆಕ ಪಿಸ್ಪಿಕಿ
0: ಎಲ್ಲಕ್ಕೆ ಪಿಸ್ಪಿಕಿ ಹಿನ್ನು ಒಡ್ ದುಪಣಿ ಹುಡಿ ಹಿನ್ನು ಒಡ ಎಲ್ ನಿಂಬು ಅಕ್ಕ ಹಿಂಗ ಅಠಾನ ನುಯಾನ ಎದಣಿ ಜಾಕ ಮಿಹೀನು
1: ಎದಿ ತಾನು ಎಂತ ಕೀಚಾರೆ ಎದಿ ಹರಕ ಆಟ ದಿನಸ್ಕೆ ಅನೆ ಕಿರಿ ಹಟಸ್ಕೆ ಅನೆ ಎ ತಂಗಿ ಉಣ ಅಣ ಹಿ ಎಟ್ಕಾ ಲೋಕ ತಕ್ಕೆ ತಲ್ಲಿ ಹೊತ್ತಿ ಸಮನ ಎಟ್ಕಾತ ಲೋಕ ಕೇದಿ ಒಡೆ ಮಂಜಾ ಎಂಬ ಹೊಕ್ಕಾನೆ ಅಂಡಿ ಹನ್ನೆ ಏನ್ ಕಥಾ
0: ಎಲ್ಲ ಹಿ ಅಂಡಿನೆ ಕಜಾ ಕಜಾ ಅತಿ ಸರ್ ತೋಡ್ ಬೆಸಿ ಮನ ದೇಹ ಬೆಸಿ ನೋನೆ
1: ಒಡೆ ಮಿಲು ಮಿಲಾ ಸರ ತಾಯಿ ಬಾಯಿ ದೇಹ ಸ್ಕೆ ಸರ ಅಂಗಾಡ್ಲಿ ಹರಕ ನೋನು ಕೊಕರ ಪದಾನ್ ಸರ ತೊಡಿ ಹಾತುನು ತಾಂಬು ಎಂತಕಿ ಎದಿಸ್ಕೆ ಮಿಲು ಮಿಲಾ ತರೆ ಒಡೆ ಎದಂತಕ್ಕೆ